0: ಲುಕಯ್ಯ ಮಾರೆ ವಿಡನೆ ಊಣೆ ದೊಟ್ಟಿಗೆ ವಾಣೆ ಮಾಡೆ ಮೆಮರಿ ಲೋಸ್ಟ್ ಕೀಳ
1: ಮೆಮರಿ ಲೋಸ್ಟ್ ಕೌದು ಡಾಕ್ಟರ್ ಯಾರು ಸುನ್ನದು
2: ತ್ಯಾಗನ್
3: Even in driving, Shamit and Charu.

ಉಪಕಾರೀ ವನ ಪರಿತ್ರಾಣ ಧರ್ಮಿಯಕಿ ಸಿಯಲು ದೇವಿಯಂಗೆ ಆಶೀರ್ವಾದಿಯ ಪಿನಿಸ ಈ ಮಹಾನುಭಾವ ಸಂಪನ್ನ ಮಹಾಸಮಯ ಸೂತ್ರಿಯ ಸದ್ಯ ಸ್ಥಿತಿ ಸಜ್ಜಾನ್ಯ ಕರುಣ ಲಭನೇ ಪೂಜ್ಯ